ನಿಜಗಳ ಶೋಭಿತ ಮಣಿಮಯ ಸುರ ಸುರ ನವನೋರಥ ಕೋರ ಚತುರ ನಿಜಗಳ ಶೋಭಿತ ಮಣಿಮಯ ಸುರ.